0: Ọlọ́run lógo.
1: Praise the Lord. Our sisters.
2: Yenu abanu dinu na wa bono ni dinu ba bia wo free na wa ka no. Efrisia beye esieni e na stroke e bono na nipadua no e ye na Yakopon nipa pompa ye no. Wo huno asumudwe mframa se bo ni nipadua mu na afi wotimi hinhim ni nipadua yi. Pese ne awo hinhim ne ho ye urade aye. Urade a waya ma no no waya won so die ntinka wa no ntum hwehwe wo ho hwehwe nipadua mu na bra ne bedi wa dance die kire.